ರಾಮನಾಮ ಪಾಯಸಕ್ಕೆ ಪುರಂದರದಾಸರ್ ದೇವನಾಮ, ರಾಗಂ ಆನಂದ ಭೈರವಿ, ರೂಪಕತಾಳಂ.